0: ಮೇಲೆ ಹಿಮಾಲಯ ದಶಾರ್ಜಾನ ಖಾಲಿ ರವ
1: ತಕಲು ದಪಾರ ಶಾರ್ಜ
0: ಓಹೋ ಪಮೀನಾ ಬಾಜಾರ್ ಟೋಪೈಕಿ ದಶಾರ್ಜಾ ಜ್ಯುವೆಲರ್ಸ್ ದುಕಾನ್ ದೇ ಚಟ್ ಅಚ್ಚಿ ದುಬೈ ಓ ದಶಾರ್ಜಾ ಟೂಲ ವೆರೈಟಿ ಮೌಜೂದ ದ
1: ನುದ್ದಾ ಸಿವಾಯ ಕನ
0: ಶಾರ್ಜಾ ಜ್ಯುವೆಲರ್ಸ್ ಶಾರ್ಜಾ ಜ್ಯುವೆಲರ್ಸ್ ಶಾರ್ಜಾ ಜ್ಯುವೆಲರ್ಸ್ ಪ್ರೊಪ್ರೈಟರ್ ಜೇಬ್ ಬ್ರದರ್ಸ್ ಫೋನ್ 09382723265
2: ವಿಲ್ ಬಿ ಬ್ಯಾಕ್ ಬ್ಯಾಕ್
3: ರೇಡಿಯೋ ದೇವರ
4: ಸ್ವಾಮಿ
5: आप सुन रहे हैं दिलबर FM 94 स्वाबी से इस्लामिक ट्रांसमिशन
4: आप सुन रहे हैं दिलबर FM 94 स्वाबी से इस्लामिक ट्रांसमिशन
5: रूहानी सुकून ईमान की रोशनी और दिल को छू लेने वाले लम्हे
6: या हबीबी या मुहम्मद या नबी
5: قرآن سنت اخلاقی سبق اور روحانی گفتگو یہ سب صرف ایک جگہ دلبر FM 94 سوابی